ಯಜ್ಞಶತ್ತನತವತ್ಸಲಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ

ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೌ ಯೌ ಮಧ್ವ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ

ಮಹಿಷಿ ಚಕ್ರಧಾರ ಪ್ರಸ್ತುತೆ ತಾಗತಿಟ್ಟ ಕಿಟ್ಟ ತಾಗತಿಟ್ಟ ಕಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಿಟ್ಟ ತಾಗತಿಟ್ಟ ತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗಿನ ತೆಗಿಟ್ಟು ತಾಗಿನ ತೆಗಿಟ್ಟು ತಾಗತಿಟ್ಟ ತಾಗತಿಟ್ಟ.

ਵੇਦਾਂ ਆਣ ਸੁਣੀਏ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ